0: ದಿಗಂತ ಸೇರೋ ಲಘು ಬಗೆ,
1: ದಿಗಂತ ಸೇರೋ ಲಘು ಬಗೆ.
0: ಆ ತೋ ಅಬ್ ಬಚ್ಚಾ ಆಪ್ ಶೀರ್ಷ ಸ್ಟ್ಯಾನ್ಸ್ ವೋ ಭೀ ಸುನಾ ದೋ, ಲಿಖ್ ಲೇತೇ ಹೈ. ಯಾವ ನಾಡೋ ಎಂಥ ಕಾಡೋ,
1: ಯಾವ ನಾಡೋ ಎಂಥ ಕಾಡೋ,
0: ಹಾರೋ ಆಸೆ ಹಕ್ಕಿಗೆ,
1: ಹಾರೋ ಆಸೆ ಹಕ್ಕಿಗೆ,
0: ಮುಕ್ತ ಗಗನ ನೂರು ಕಾಲ,
1: ಮುಕ್ತ ಗಗನ ನೂರು ಕಾಲ,
0: ಈಜೋ ಶಕ್ತಿ ರೆಕ್ಕೆಗೆ,
1: ಈಜೋ ಶಕ್ತಿ ರೆಕ್ಕೆಗೆ.
0: ತೋ ಸಬ್ ಲೋಗ್ ಏಕ್ ಗಾನಾ ತೋ ಲಿಖ್ ಲಿಯಾ. ಅಬ್ ಇಸೆ ಕೈಸೆ ಗಾನಾ, ಕಿಸ್ ತರಹ ಗಾನಾ, ಏ ತೋ ಮಾಲೂಮ್ ಹೋ ರಹಾ ಹೈ ನಾ?
2: ಹಾಂ.
0: ಅಚ್ಛಾ ಜೀ, ಜರಾ ಚುಪ್ಕೆ ರಹನಾ, ಗೀತಾ ಜೀ ಆ ರಹಿ ಹೈ ದೀದಿ, ಉಸಿ ಕೋ ಹಮ್ ರಿಕ್ವೆಸ್ಟ್ ಕರ್ ದೇಂಗೆ.
2: ಹಾಂ
0: ಗೀತಾ ಜೀ ಆಯೇ ಯಹಾಂ, ಹಮಾರೆ ಬಚ್ಚೆ ಸಬ್ ಏ ಗಾನಾ ಸೀಖನಾ ಚಾಹತೆ ಹೈ, ಪೆಹಲೇ ಇಸ್ಕೆ ಆರೋಹ ಅವರೋಹ ಕ್ಯಾ ಹೈ ಏ ಬತಾಯೇಗೇ?